0: urade hwa se won kwatie urade na betumi aye se je urade wa aso nye ni wa je won papa na ye kwani dia papa maye na so nye
1: o se ye ja na chiri wa aso nye ni wa busiam wa me ka chira Siamo suma bosu wa me ka chiro se ye dia betumi atena busu ye ni wa bra woni mi yesu se ye ja na chiri wa aso nye ni wa warie ye me pasa me ka chiro se se wo kwati yesu aso nye ni busu ye ni o se wo ja na chiri wa ye dia ni wa ma wo ma me ka chira wo se wo kwati awurade a wo betumi adiye Oh, say ye ja na chiri wa. Eba wa, be ye den we nyaba. Fe urade, ekwa bi.